ಕೋಪಿ ಕರಿಷ್ಯಾವಹ ಶ್ರೀಮನ್. ಸಂಪ್ರತಿ ಆವಯೋಹ ಚಯನಂ ರಾಷ್ಟ್ರ ಮಂಡಲ ಕ್ರೀಡಾಭ್ಯ ಅಪಿ ಜಾತಂ ತತ್ರ ಆಗಮ್ಯ ಮಾನಾಸು ಸ್ಪರ್ಧಾಸು ಆವಾಂ ಇತೋಪಿ ಭದ್ರತರಂ ಪ್ರದರ್ಶನಂ ಕರಿಷ್ಯಾವಹ. ಪ್ರಧಾನಮಂತ್ರಿ, ಅಸ್ತು ಪಶ್ಯಂತು, ಮಮ ಮನಸಿ ಅಪಿ ಏಕಂ ಕೂತೂಹಲಮಸ್ತಿ, ಅನ್ಯೇಷಾಮಪಿ ಭವೇತ್. ಮಯಾ ಶ್ರುತಂ ಯತ್ ಯುವಾಮುಭೌ ಉತ್ತಮೇ ಮಿತ್ರೇ ಸ್ತಃ, ಕಿಂ ಯುವಾಭ್ಯಾಂ ಕಿಮಪಿ ಪೂರ್ವಮೇವ ನಿಶ್ಚಿತಮಾಸೀತ್ ಯತ್ ಯದಿ ತ್ವಂ ಮಮ ಕೀರ್ತಿಮಾನಂ ಭಂಕ್ಷ್ಯಸಿ ತರ್ಹಿ ಅಹಮಪಿ ತವ ಕೀರ್ತಿಮಾನಂ ಭಂಕ್ಷಯಾಮಿ ಇತಿ. ಆದೌ ಅನಿಮೇಷಃ ವದತು. ಅನಿಮೇಷಃ ಶ್ರೀಮನ್, ಪೂರ್ವಂ ಕೀರ್ತಿಮಾನಂ ದಶ ದಶಮಲವ ಏಕ ಅಷ್ಟ ಪರ್ಯಂತಮಾಸೀತ್ ಯನ್ಮಮೈವಾಸೀತ್, ತತಃ ಗುರಿಂದರ ವೀರ ಭ್ರಾತ್ರಾ ಉಪಾಂತ್ಯ ಚಕ್ರೇ ದಶ ದಶಮಲವ ಏಕ ಸಪ್ತಮಿತಂ ಪ್ರಾಪ್ಯ ತತ್ ಭಗ್ನಂ, ತತಶ್ಚ ಮಯಾ ಪುನಃ ದ್ವಿತೀಯೋಪಾಂತ್ಯ ಚಕ್ರೇ ದಶ ದಶಮಲವ ಪಂಚದಶ ಮಿತಂ ಕೃತ್ವಾ ಭಂಗಂ ಕೃತಂ. ತತಃ ಯದಾ ಮಮ ಉಪಾಂತ್ಯ ಚಕ್ರಂ ಸಮಾಪ್ತಂ ತದಾ ಆವಾಮುಭೌ ಪ್ರಸನ್ನೌ ಆಸ್ವ ಯತ್ ಆಮ್ ಅದ್ಯ ಕೀರ್ತಿಮಾನಂ ಭಂಗಂ ಜಾತಂ ತಥಾ ಚ ಆವಾಭ್ಯಾಂ ಉಭಾಭ್ಯಾಮೇವ ತತ್ ಭಗ್ನಂ, ಯತೋ ಹಿ ತಸ್ಮಿನ್ ಸಮಯೇ ಸ್ಪರ್ಧಾಯಾಂ ಪ್ರತಿದ್ವಂದ್ವಿತಾ ಭವತಿ ಏವ, ಪರಂತು ಆವಾಭ್ಯಾಂ ಪೂರ್ವಮೇವ ನಿಶ್ಚಿತಮಾಸೀತ್. ತತಃ ಪೂರ್ವಂ ಯದಾ ಆವಾಂ ಸೌದಿ ಅರೇಬಿಯಾ ದೇಶಂ ಗತವಂತೌ ಸ್ಪರ್ಧಾಂ ಕರ್ತುಂ ತದಾ ತತ್ರಾಪಿ ಆವಾಂ ಸಹವಾಸಿನೌ ಆಸ್ವ, ತತ್ರಾಪಿ ಆವಾಂ ಚರ್ಚಾಂ ಕೂರ್ವ ಯತ್ ಭಾರತಸ್ಯ ಧಾವನ ಕ್ರೀಡಾ ಅಗ್ರೇ ನೇತವ್ಯಾಸ್ತಿ, ಸಚ ಆವಯೋಹ ಏವ ಹಸ್ತೆ ಅಸ್ತಿ, ಆವಾಂ ಯತ್ ಕರಿಷ್ಯಾವಹ ತದೇವ ಅನ್ಯಾನ್ ಪ್ರೇರಯಿಷ್ಯತಿ. ಪ್ರಧಾನಮಂತ್ರಿ, ಗುರಿಂದರ್ ವೀರಃ ಕಿಂ ವಕ್ತುಮಿಚ್ಛತಿ. ಗುರಿಂದರ್ ವೀರಃ, ಆವಾಭ್ಯಾಂ ನಿಶ್ಚಿತಮಾಸೀತ್ ಯತ್ ಆವಾಂ ಉತ್ತಮಂ ಧಾವಿಷ್ಯಾವಹ, ಯದಾ ಕದಾಪಿ ಶ್ರೀಮನ್ ಏಕಸ್ಯ ಅವಶ್ಯಕತಾ ಭವತಿ ತದಾ ಅನ್ಯಃ ಸಹಾಯಾರ್ಥಂ ತಿಷ್ಠತಿ, ಯದಾ ಕೀರ್ತಿಮಾನಾತ್ ಪೂರ್ವಂ ಯದಾ ಮಯಾ ಕೀರ್ತಿಮಾನಂ ಕೃತಂ ತತಃ ಅನಿಮೇಷೇಣ ಕೃತಂ, ಯದಾ ಆವಾಂ ಪ್ರಾಗಭ್ಯಾಸಂ ಕುರುವಂತೌ ಆಸ್ವ ತದಾ ಅಹಂ ಅನಿಮೇಷಾಯ ಅವದಂ ಯತ್ ಇದಾನೀಂ ಅನಿಮೇಷ ಸಹ ಖಂಡಃ ಸಮೀಚೀನಃ ಅಸ್ತಿ, ತತ್ರ ಗತ್ವಾ ಉಪವಿಶ ತತ್ರ ಪದಕ್ಷೇಪಂ ಕುರು, ವಯಮತ್ರ ಪ್ರಾಗಭ್ಯಾಸಂ ಕರಿಷ್ಯ ಮಹ ಅತ್ರ ಪ್ರಾಗಭ್ಯಾಸಃ ಸಮೀಚೀನಃ ಭವಿಷ್ಯತಿ, ಅತಃ ಪರಸ್ಪರ ಸಹಾಯ್ಯಂ ಕುರ್ವಃ, ಪರಸ್ಪರ ಸಹಾಯ್ಯೇನ ಅನ್ಯಃ ಅಪಿ ಪ್ರಗತಿಂ ಕರೋತಿ, ವಯಮಪಿ ಪ್ರಗತಿಂ ಕುರ್ಮಃ, ಮೈತ್ರಿ ಅಪಿ ಅವಶ್ಯಕಿ. ಪರಂತು ಶ್ರೀಮನ್, ಯದಾ ವಯಂ ಕ್ರೀಡಾಂಗಣಾತ್ ಬಹಿಃ ಸ್ಮ ಪರಧಾಯಾಃ ಬಹಿಃ ಸ್ಮ ತದಾ ಮಿತ್ರಾಣಿ ಸ್ಮ, ಯದಾ ಕ್ರೀಡಾಂಗಣೆ ಪ್ರವಿಶಾಮಃ ತದಾ ಪರಸ್ಪರಂ ಪ್ರತಿಸ್ಪರ್ಧಿನಃ ಭವಾಮಃ, ತತ್ರ ತು ಅಹಂ ಅಸ್ಮಾತ್ ದ್ರುತತರಂ ಧಾವಿಷ್ಯಾಮಿ, ಅಹಮಸ್ಮಾತ್ ದ್ರುತತರಂ ಧಾವಿಷ್ಯಾಮಿ ಇತ್ಯೇವ ವಿಚಾರೋ ಭವತಿ. ಪ್ರಧಾನಮಂತ್ರಿ, ಪಶ್ಯಂತು, ಯುವಾಭ್ಯಾಂ ಯಾ ಸ್ಪರ್ಧಾ ಕೃತಾ ಸಾ ದೇಶಸ್ಯ ಗೌರವಂ ವರ್ಧಯಿತುಂ, ದೇಶಂ ಭವಿಷ್ಯೇ ಅತ್ರ ಸ್ಥಾನೆ ಪ್ರಾಪಯಿತುಂ ಏಕಯಾ ಸಕಾರಾತ್ಮಕ ಭಾವನಯಾ ಚ ಕೃತಾಸ್ತಿ, ಅಹಂ ಮನ್ಯೇ ಯತ್ ಯುಷ್ಮಾಕಂ ಏಷಾ ಕ್ರೀಡಾ ಭಾವನಾ ಯತ್ ಕ್ರೀಡಿತವ್ಯಮಪಿ ಪರಸ್ಪರಂ ಆಹ್ವಾನಮಪಿ ದಾತವ್ಯಂ ತತಃ ಅಗ್ರೇ ಗಂತುಂ ಪ್ರಯಾಸಃ ಅಪಿ ಕರಣೀಯಃ ತಥಾ ಚ ಅಗ್ರೇ ಗಂತುಂ ಪರಸ್ಪರಂ ಸಹಾಯ್ಯಮಪಿ ಕರ್ತವ್ಯಂ, ಏತದ್ ಅದ್ಭುತಂ ಕಾರ್ಯಂ ಕೃತಂ ಯುವಾಭ್ಯಾಂ, ಮಮ ಪಕ್ಷತಃ ಭವದ್ಭ್ಯಾಂ ಭೂರಿಶಃ ವರ್ಧಾಪನಾನಿ, ಮಮ ಭೂರಿಶಃ ಶುಭಕಾಮನಾಶ್ಚ ಯುವಾಂ ದೇಶಸ್ಯ ನಾಂ ಅಪಿ ಉಜ್ವಲಂ ಕರಿಷ್ಯತಃ ಇತಿ ಮಮ ಪೂರ್ಣಃ ವಿಶ್ವಾಸಃ ಅಸ್ತಿ, ಏವಮೇವ ಪರಿಶ್ರಮಂ ಕುರ್ವಂತು ಮಹತಿ ಪ್ರಗತಿಃ ಭವಿಷ್ಯತಿ ಭೂರಿಶಃ ಶುಭಕಾಮನಾಃ ಮಮ. ಗುರಿಂದರ್ ವೀರಃ ಅನಿಮೇಷಃ. ಧನ್ಯವಾದಃ ಶ್ರೀಮನ್. ಭವತೆ ಧನ್ಯವಾದಃ. ಪ್ರಧಾನಮಂತ್ರಿ, ಭೂರಿಶಃ ಧನ್ಯವಾದಃ. ಮಮ ಪ್ರಿಯಾಃ ದೇಶವಾಸಿನಃ, ಇದಾನೀಂ ದೇಶಸ್ಯ ಅಧಿಕಾಂಶ ಭಾಗೇಷು ಮಹತಿ ಉಷ್ಣತಾ ಅಸ್ತಿ, ತೀವ್ರಃ ಆತಪಃ ಉಷ್ಣಾಃ ವಾತಾಃ ಏತಾದೃಶೇ ಋತೌ ಸ್ವಸ್ಯ ಧ್ಯಾನಂ ರಕ್ಷಣಮತೀವ ಆವಶ್ಯಕಂ, ಜಲಂ ಪಿಬಂತು, ಯದಿ ಆತಪೇ ಗಮನಂ ಅನಿವಾರ್ಯಂ ತರ್ಹಿ ಸಾವಧಾನೇನ ಗಚ್ಛಂತು. ಅಸ್ಯಾಮ ದೇಶೇ ಸರ್ವಕಾರಸ್ಯ ವಿವಿಧೈಃ ವಿಭಾಗೈಃ ಪ್ರಸಾರಿತಃ ಸೂಚನಾಃ ಅಪಿ ಮಾ ವಿಸ್ಮರಂತು. ಸಖಾಯಃ, ಅಸ್ಮಾಕಂ ಗೃಹೇಷು ಆತಪೇನ ಸಹ ಯೋದ್ಧುಂ ಉಪಾಯಾಃ ಬಹುಧಾ ಪಾಕಶಾಲಾಯಾಮೇವ ಪ್ರಾಪ್ಯಂತೆ. ಭವದ್ಭಿಃ ಅಪಿ ದೃಷ್ಟಂ ಸ್ಯಾತ್ ಯಥಾ ಯಥಾ ಉಷ್ಣತಾ ವರ್ಧತೆ ತಥಾ ತಥಾ ಪಾಕಶಾಲಾಯಾಃ ಸ್ವಾದಃ ಪರಿವರ್ತತೆ, ಪಾಕಶಾಲಾಯಾಃ ಪ್ರಕಾರಃ ಪರಿವರ್ತತೆ, ಕುತ್ರಚಿತ್ ಮೃತ್ತಿಕಾ ಘಟಸ್ಯ ಜಲಂ ನಿಷ್ಕಾಸ್ಯತೆ, ಕುತ್ರಚಿತ್ ದಧಿ ನಿರ್ಮಿತಂ ಭವತಿ, ಕುತ್ರಚಿತ್ ಚ
ಅಪಕ್ವಾಮ್ರಾಣಿ ಪಚ್ಯಂತೆ ತತಃ ಆರಭ್ಯತೆ ದೇಶೀಯ ಪೇಯಾನಾಂ ಕಾಲಃ. ದೇಶೀಯ ಪೇಯೈಃ ಭವಂತಃ ಅಪಿ ಪರಿಚಿತಾಃ ಸಂತಿ. ಯದಿ ಭವಂತಃ ಉತ್ತರ ಭಾರತಂ ಗಮಿಷ್ಯಂತಿ ತರ್ಹಿ ಅನೇಕ ಸ್ಥಾನೇಷು ಲಪ್ಸ್ಯತೆ ಆಮಪನ್ನಾ ಇತಿ. ಅಪಕ್ವಾಮ್ರಸ್ಯ ಸ್ವಾದಃ ಉಷ್ಣತಾಯಾಃ ಶಾಂತಿಶ್ಚ. ಪಂಜಾಬ ಹರಿಯಾಣ ರಾಜ್ಯಂ ಗಚ್ಛಂತು.